ಖಗಚರಿ ಅಯ್ಯಕೊಯ್ಗೆ ನಮಸ್ಕಾರ. ಸಂಜೆನ್ಬಂ ಅರುಣ್ಬಲ ಅದೊಂದು ತಾವಿರಿಬ ಸಾಕಸ್ಬಾನಿ ಫಾಲ್ಗಿ ಸಂಗಾಯ್ ಚನೆಲ್ನಿ ಥೌರಂ ತಾವಿರಿಬ ಸಿಂಬು ತರಾಮ್ ನೋಕ್ಷರಿ ಖುರುಮ್ಜರಿ ಸಂಗಾಯ್ ಚನೆಲ್ನಿ ಫುಂಫಂಸಿ ಹೌಜಿಕ್ ಲಾಟೋಕ್ಷರಿ ರೇಡಿಯೋ ಲೀಲಾ ಲೊಂಥೋಕ್ ತಬಿ ಲಮ್ಜಿಂಗ್ ಬಿ ಲೀಲಾ ಸನವಿರಿಬ ಮಯಾಂಗ್ ಇಂಫಾಲ್ ಡ್ರಾಮಾಟಿಕ್ ಯೂನಿಯನ್ಗೆ ಲೀಲಾ ಕಾಂಗ್ಬು ಹೌಜಿಕ್ ಲೈಜರೆ ರೇಡಿಯೋ ಲೀಲಾ ಲೊಂಥೋಕ್ ತಬಿ ಲಮ್ಜಿಂಗ್ ಬಿ

ಏನಿಂಗ್ ಥಾನ ಲಾಕ್ಪದ ಹೈಪಾಲ್ ಲೈಪಾಲ್ ಪೊಂಬ ಏನಿಂಗ್ ಹೊನ್ಬಗುಂ ಮಿರಾಯ್ ಬಿರಬು ಥಮೊಯ್ಕೆಯಾದಿ ಏನಿಂಗ್ ಥಾ ಮಾತವು ಖೌರಾಂಗ್ನಂಗಾಯಿರಿ.

ಅದು ವೈದಿ ಮಮಾನೆ ಮಮ್ಮ ಆಮಗೆ ನಾನು ತೊಪ್ಪಮ್ ಲೈತ್ರವ ದಾಯಿಟ್ಟನ ಅನ್ಸಿಲ್ಲಪ್ಪನ ಐಗಿ ಪಂದ ನಾ ಹಾಕಿ ಕೊಯ್ ಕಾಲಿನ ಕೈರೋಯ್ ಲೈಕಾಗಿ ಮೀನೋಗ್ ಮಿಸಾ ತೊಯ್ದೋಗ್ಬವ ಪಂ ಒಯ್ರಕ್ಕಿದವನಿ.